ತೇಜಂ ಸೂರ್ಯಗಂ ಶಕ್ತಿಃ ಆದಿತ್ಯೋಂ ಕೀಲಕಂ ಮಮ ಆದಿತ್ಯ ಪ್ರಸಾದ ಸಿದ್ಧ್ಯತೆ ಸಮರತೇಶಂ ಸೂರ್ಯ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವಾಂ ಪಾತು ಜಗನ್ನೇತ್ರ ಕಂಠಂ ಪಾತು ವಿಭಾವಸುಃ ಸ್ಕಂಧೌ ಗ್ರಹವತಿ ಪಾತು ಭುಜೌ ಪಾತು ಪ್ರಭಾಕರಃ ಕರಾವಬ್ಜಕರಃ ಪಾತು ಹೃದಯಂ ಪಾತು ಹನುಮಾನ್ ಮಧ್ಯಂ ಪಾತು ಸುಸಪ್ತಾಶ್ವೋ ನಾಭಿಂ ಪಾತು ನಭೋ ಮಣಿಃ ದ್ವಾದಶಾತ್ಮಕಟಿಂ ಪಾತು ಸವಿತಾ ಪಾತು ಸಕ್ತಿನೀ ಊರು ಪಾತು ಸುರಶ್ರೇಷ್ಠೋ ಜಾನುನೀ ಪಾತು ಭಾಸ್ಕರಃ ಜಂಘೇ ಮೇ ಪಾತು ಮಾತಾಂಡೋ ಗುಲ್ಫೌ ಪಾತು ದಿಶಾಂಪತಿಃ ಪಾದೌ ಪಾತು ದಿನಮಣಿ ಪಾತು ಮಿತ್ರೋಖಿಲಂ ವಪುಃ ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಚ್ಚ ಸನ್ನಿಭಂ ಸರ್ವರೋಗ

ಶನೈಶ್ಚರಕಮಚಸ್ತೋತ್ರಮಹಾಮಂತ್ರಸ್ಯ ಕಾಶ್ಯಪ ಋಷಿಹಿ ಅನುಷ್ಟುಪ್ ಛಂದಃ ಶನೈಶ್ಚರೋ ದೇವತಾ ಶಂ ಬೀಜಂ ಮಾಂ ಶಕ್ತಿ.

ಭೂಷಣಂ ಜಾನಸ್ತಂಭಾಮ ಹಸ್ತಾಭ್ಯಾಂ ಜಾಪೇ ಶುಭರಪಾಣಿನಂ ಚತುರ್ಭುಜಂ ಮೇಷವಾಹಂ ವರದಂ ಚ ಧರಾಸುತಂ.

ಕಂಠಲೋಚನ ನಾಸಿಕಾ ಮೇ ಶಕ್ತಿಧರ ಕಂಠ ಮೇ ಪಾತು ಭೌಮಕ ಭುಜೌ ತು ರಕ್ತ ಮಾನೀ ಚ ಹಸ್ತ ಶೂಲಧರಸ್ತತ.